0: ಇದಾಕುರಾ ಪ್ರಶ್ನ ವಿಚಾರ
1: ಉಜಾಲೋ ರೇಡಿಯೋ ನೆಟ್ವರ್ಕ್
2: ಅಹಿಲೆ ದಿಹಾನಕು 9 ಬಜ್ಯೋ
3: ಯೋ ಸಮಯ ಕಿಸಾನ್ ಪಾಯ್ ಪ್ರಾಡಕ್ಟ್ಸ್ ಪ್ರಾಲಿಕೊ ಹೋ
4: ರಾಷ್ಟ್ರಕು ಸಾನ್ ಕಿಸಾನ್
3: ಅ ಕಂಪ್ಲೀಟ್ ಪೈಪಿಂಗ್ ಸಲ್ಯೂಷನ್ಸ್